ಎತಿ ಬೇಲ ಮೈಚಂಗ್ ಕೇಗಲ್ ದಯೋಲಿ ಪೀಡೀ ಮಾ ಬಸೇರಾ ಕೇ ಕೇ ಕುರಾ ಗರ್ದಿ ಹೋ ಕಹೀ